ಆಕಾಶವಾಣಿ ಆಗೋರ್ತಾರೆ ಶರೀಕ್ ಅಹ್ ತಾಬುಕ್ ಸಂಜಗು ತಿನಿ ಶರೀಕ್ ನಿ ಕೊಕ್ ಬ್ರೋಕ್ ಪಾಂದ ತಿನಿ ತಾಂಕ್ಷಲ್ ಪಾಂದನ ಪುಲ್ಯನ ಖನವನ ಆಸು ಯಾಸುನಿ ಖತ್ಮಗ ಪಾಂದ ತಿನಿ ನಿ ಆಸು ಯಾಸುನಿ ಖತ್ಮಗ ಪಾಂದವ ಕೆರಂಗೋತಮ ಖನವನ ಕೊಲಂಪ ಕನ್ಯಾ ನಿ ಕೆರಂಗೋತಮ ಬನ ಶಾಯಿಕ್ ನರವನ ರಾಧಾ ಮಾಧವ್ ದೇವ್ ಬರ್ಮಾ ಹಾಗೆ ಖನಬೈದಿ ಆಸು ಆಸುನೆ ಖಾತುಮ ಪಂದಾವೋ ಕೊಲಂಪ ಕನ್ಯಾನಿ ಕೆರಂಗೋತಮಾ.